ಕರೆ ಹಾಕಿಟ್ಟಿಂಗ ತೋಚದ ತೋಟಿ ಹೆಣ್ಣು ತರಿಸುತ್ತೆ ಉಂಟಾ ದುಃಖಿಯ ನಾಯಿ ಸೋತ್ರಿಯ ತೊಂದ ಜೋಗನರುತ್ತೆ ಉಂಟಾ ದುಃಖಿಯ ನಾಯಿ ಸೋತ್ರಿಯ ತೊಂದ ಜೋಗನರುತ್ತೆ ಬೇಸ ಚಲತೆ ಕೋಮಲ ಜೀ ಬೇಸ ಚಲತೆ ಕೋಮಲ ಜೀ ಬೇಸ ಚಲತೆ ಕೋಮಲ ಜೀ ಬಾರೇ ಕೋಜಿಯ ಸಭ ಕೋಮಾ ತನ ಕಾಫಿ ನಂದ ಪುರತಿ ಜೇಡಿ ಹೈ ಸಿಖಿ ದಾ ಸೋಮಾ ತನ ಕಾಫಿ ನಂದ ಪುರತಿ ಜೇಡಿ ಹೈ ಸಿಖಿ ದಾ ಸೋಮಾ ಚಲ ಸರ ಹಾಜ ದೋ ಚಲ ಚೋರಿ ಹೆಂಡ ತೆ ಸುತ್ತೆ ಉಂದೋ ದುಃಖಿಯ ನಾಹಿ ಸೋಹತೆಯ ಚಲ ಜೋ ಜೋಗ ನರುತ್ತೆ ಉಂದೋ ದುಃಖಿಯ ನಾಹಿ ಸೋಹತೆಯ ಚಲ ಜೋ ಜೋಗ ನರುತ್ತೆ